0: ni wa saji da Muhammad
1: alhaju ashuru maaluma
0: Allah ni salaye oro fawon eyan re
1: alhaju ashuru maaluma
0: ya kawon eyan re o mo nti mo fe so ni po oro haji
1: alhaju ashuru maaluma
0: Allah ni ko so fun pe osu haji ge so su to pa mo o
1: Ashuru
0: maaluma. Awon osu ta le saji ninu e.